0: ಸೇಗಲಿಲ್ಲ ತಾತ. ಮೋನಿಕಾ ಮಡಲಿ
1: ದೇವಿ ಉಣಬೈಸಿಗ ಉಣದೆ ಗೀತ ಗೆ ಬಡ ಹಿಟ್ ಗೀತ ನೇ ಉಣದೆ
0: ಖುಷಿ ಛಾ ಜಾತಿ ಹೈ ಆಂಖೋ ಮೇ ಸುರೂರ್ ಆ ಜಾತಾ ಹೈ ಜಬ್ ತುಮ್ ಮುಝೇ ಅಪ್ನಾ ಕಹತೇ ಹೋ ಅಪ್ನೇ ಪೇ ಗುರೂರ್ ಆ ಜಾತಾ ಹೈ ಚೆಹರೇ ಪೇ ಖುಷಿ ಛಾ ಜಾತಿ ಹೈ